0: ಚತುರ ನಾರ ಅಮ ಜೋಡಗನಜೆ ಎಕ ಚತುರ ನಾರ ಅಮ ಪಕಡ ಕರಕ ಗದೆ
1: ಮೇದೆ ಮಣ್ಣ ಕೆ ದ್ವಾರ ಎ ಭೂತ ಜಾ